ಸಮಂ ಗೃಹಂ ಪೂಜಾ ತೇ ವಿಷಯೋಪಭೋಗರತನ ನಿಂದ್ರಾ ಸಮಾಧಿ ಸ್ಥಿತಿ ಸಂಚಾರಂ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಗಿರೋ ಯತ್ಕರ್ಮಂ ಕರೋಮಿ ತತ್ತದಖಿಲಂ ಸಂಭೋ ತತಾರಾಧನಂ ಕರ್ಣಚರಂ ಕೃತಂ ವಾ ಕಾಯಜಂ ಕರ್ಮಜಂ ವಾ ಶರಣನಯನಜಂ ವಾ ಮಾನಸಾಪರಾಧಂ.